din to me ye anapa ewie anachi ye wo ma ho ejuma ye wo ejuma na ne panyina wo se wo ye nyame a wo tiasie aw Jehovah.